ಸದಾ ಸುತ್ತಾ ಕರಿತಾವನು ಮಾಡಿಯೋ ದಾಸಿಡಾ ಕರಿತಾವನು ಮಾಡಿಯೋ ಸಖ್ಯ ಹೋತು ಅಮಿ ವಿಷಯ ವಿಚಾರಿ ಸಖ್ಯ ಹೋತು ಅಮಿ ವಿಷಯ ವಿಚಾರಿ ಟಾಕುನ ಗೆಲಾ ತೋ ಗಿರಿಧಾರಿ ಟಾಕುನ ಗೆಲಾ ತೋ ಗಿರಿಧಾರಿ ಕೋಠೆ ಗುಂಚೂನ ಬಾರಿಯಾರಾಗಿಲ್ಲ ಸಂಗ ಮುಕುಂದ ಕುಗಿರ ಪಾರಿಲ್ಲ.